ಸಜ್ಜನು, ಜೀವಸೃಷ್ಟಿ ಆಣಿ ವನಸ್ಪತಿ ಸೃಷ್ಟಿ ಯಾಕರ್ದಾ ಪಾಣಿ ಹಾ ಅತ್ಯಂತ ಅವಶ್ಯಕ ಮನುನಜ ಮಹತ್ವಾಚಾ ಘಟಕ ಆಹೆ. ಸಜೀವ ಸೃಷ್ಟಿಚಾ ಜೀವನಾಲಾ ಉಪಕಾರಕ ಅಸಲ್ಯಾ ಕಾರಣಾನೇಚ ಪಾಣ್ಯಾಲಾಚ ಆಪಣ ಜೀವನ ಅಸೆ ಮ್ಹಣತೋ. ಪಾಣ್ಯಾಚ್ಯಾ ಅತ್ಯಂತಿಕ ಉಪಯುಕ್ತತೆಮುಳೆಚ ಪಾಣಿ ಪೂಜನೀಯ ಮಾನಲೆ ಜಾತೆ. ಜಗಾತ್ ಸರ್ವತ್ರಚ ಪಾಣ್ಯಾಚಿ ಅರ್ಥಾತಚ ಜಲದೈವತೆಚಿ ಪೂಜಾ ಕೇಲಿ ಜಾತೆ. ಆಪಲ್ಯಾಕಡಿಲ್ ಸಂಸ್ಕೃತ ಆಧ್ಯಾತ್ಮಿಕ ವಾಂಗ್ಮಯಾತ್ ಆಣಿ ಸಂತ ಸಾಹಿತ್ಯಾತ್ ಪಾಣ್ಯಾಚಿ ಉಪಮಾ ಆನಂದ, ಜ್ಞಾನ, ವಿವೇಕ ಆಣಿ ಸ್ವಧರ್ಮಾಲಾ ದಿಲೇಲಿ ಆಢಳ್ತೆ. ಶ್ರೀ ತುಕಾರಾಮ ಮಹಾರಾಜೈ ಆಪಲ್ಯಾ ಆಜ್ಚ್ಯಾ ನಿರೂಪಣಾಚ್ಯಾ ಅಭಂಗಾತ್ ಅಶೀಚ ಪಾಣಿ ಆಣಿ ಆನಂದ ಯಾಚಿ ಸಾಂಗಡ ಘಾಲತ ಆಯ್ತು. ದುರ್ಲಭ ಅಸಾ ಮನುಷ್ಯ ಜನ್ಮ ಪ್ರಾಪ್ತ ಝಾಲ್ಯಾಚಾ ಜೋ ಆನಂದ ಆಯ್ ತ್ಯಾ ಆನಂದಾಲಾ ಪೂರ ಆಲ್ಯಾಚ ತೆ ಯಾ ಅಭಂಗಾತ್ ಸಾಂಗತ ಆಯ್ತ. ಪೂರ ಆಲಾ ಆನಂದಾಚಾ, ಪೂರ ಆಲಾ ಆನಂದಾಚಾ, ಲಾಟಾ ಉಸಳತಿ ಪ್ರೇಮಾಚಾ. ಕೇವಲ ಮಾನವಿ ಜನ್ಮ ಪ್ರಾಪ್ತ ಝಾಲ್ಯಾಚಾ ಆನಂದ ನಾಯಿ ತರ ಯಾ ಜನ್ಮಾತ್ ಅಂತಃಕರಣಾಮರೆ ಭಕ್ತಿ ಪ್ರೇಮಾಚಾ ಲಾಟಾ ಉಸಳತ ಆಯ್ತ. ಲಾಟಾ ಉಸಳತಿ ಪ್ರೇಮಾಚಾ ಪಾವಸಳ್ಯಾತ್ ನದಿಲಾ ಪೂರ ಆಲಾ ಆಣಿ ಪಾಣಿ ವರ ಚಡ್ಲ ಕಿ ಅಸಂಖ್ಯ ಠಿಕಾಣಿ ಪಟ್ಟಿಚೆ ಪೋಹಣಾರೆ ಲೋಕ ತ್ಯಾ ಪುರಾಚ್ಯಾ ಪಾಣ್ಯಾಮಧ್ಯೆ ಧಡಾಧಡ ಉಡ್ಯಾ ಮಾರತಾತ್ ಆಣಿ ಪೋಹತ್ ಪೋಹತ್ ಪೈಲ ತೀರ ಗಾಠತಾತ್. ಅಶಾ ಪುರಾಚ್ಯಾ ಪಾಣ್ಯಾತ್ ಉಡಿ ಘಾಲೂನ್ ಪೋಹಣ ಆಣಿ ಪೈಲ ತೀರ ಗಾಠಣ ಹೇ ಧಾಡಸಾಚ ಕಾಮ ಆಹೆ. ಪಣ ಅಸ ಧಾಡಸಿ ಪೋಹಣಾರೆ ಮಹಾರಾಷ್ಟ್ರಾತ್ ಭರಪೂರ ಆಯ್ತ. ಆನಂದಾಚ್ಯಾ ಪುರಾಚ್ಯಾ ಪಾಣ್ಯಾತ್ ಭಕ್ತಿ ಪ್ರೇಮಾಚ್ಯಾ ಲಾಟಾ ಉಸಳತ ಆಯ್ತ. ಅಶಾ ವೇಳಿ ಶ್ರೀ ತುಕಾರಾಮ ಮಹಾರಾಜ ಮ್ಹಣತಾಯ್ ಬಾಂಧು ವಿಠ್ಠಲ ಸಾಂಗಣಿ ಪೋಹುನಿ ಜಾಬೂ ಪೈಲ ಥಡೀ ಅವಹೇ ಜನಗಡೀ ಘಾಳಾ ಉಡಿ ಭಾಯಿನ್ನು. ಶ್ರೀ ತುಕಾರಾಮ ಮಹಾರಾಜ ಸಗಳ್ಯಾನಾಚ ಯಾ ಆನಂದಾಚ್ಯಾ ಪುರಾತ್ ಪೋಹಣ್ಯಾಲಾ ಬೋಲಾವಿತ ಆಯ್ತ. ಪಣ ಸಗಳೆ ಥೋಡಿದ ಅಶಾ ಪುರಾತ್ ಪೋಹು ಶಕಣಾರ ತೇವ್ಹಾ ಅಶಿ ಶಂಕಾ ಡೋಕಾವು ನಯೆ ಮ್ಹಣೂನ್ ಅಗೋದರಚ ಮಹಾರಾಜ ಸಾಂಗತಾಯ್ತ ಕೀ ಶ್ರೀ ವಿಠ್ಠಲ ನಾಮಾಚೀ ಶ್ರೀ ವಿಠ್ಠಲ ಭಕ್ತಿಚೀ ಸಾಂಗಡ ಬಾಂಧೂನ್ ಯಾ ಪಾಣ್ಯಾತ್ ಪೋತಾ ಯೇಲ್. ಆಪಣ ತಸಾ ಕರೂನ್ ಪೈಲ ಥಡಿಲಾ ಪೋಹುನ್ ಜಾವುಯಾ. ಬಾಂಧು ವಿಠ್ಠಲ ಸಾಂಗಡಿ ಪೋಹುನಿ ಲಾವೂ ಪೈಲ ಥಡಿ ಅಸ ಪಾಣಿ ಸದಾ ಸರ್ವಕಾಲ ಪಾಯಲ ಮಿಳತ್ ನಾಯಿ. ಮಾನವಿ ಜೀವನ ಮ್ಹಣಜೆ ಅಮೃತ ತತ್ವಾಲ ಪೋಚವಣಾರ ಜೀವನ ಆಯ್. ಮಹಾರಾಜ ಮ್ಹಣತಾತ್ ಹೇ ತೋ ನಾಹಿ ಸರ್ವಕಾಲ, ಹೇ ತೋ ನಾಹಿ ಸರ್ವಕಾಲ, ಅಮೂಪ ಅಮೃತಾಚಿ ಜಳ. ಅಸ ಹೇ ಮಾನವಿ ಜೀವನ ರೂಪಿ ಅಮೃತಾಚ ಜಲ ಮಹದ್ ಭಾಗ್ಯನ ಪ್ರಾಪ್ತ ಹೋತ. ತುಕರುಬಾರಾಯ ಮ್ಹಣತಾಯ್ ಕಿ ತುಕಾ ಮ್ಹಣೆ ಥೋರಾ ಪುಣ್ಯ ಓಘಾಳಾ ಏಣೆ ಪಂಥೆ, ತುಕಾ ಮ್ಹಣೆ ಥೋರಾ ಪುಣ್ಯ ಓಘಾಳಾ ಏಣೆ ಪಂಥೆ. ಸಜ್ಜನೋ, ಹಾ ಮಾನವಿ ಜೀವನಾಚ ಲಾಭ ಜೋ ಆಪಲ್ಯಾಲಾ ಲಾ ಝಾಲಾಯ್ ತೋಚ ಆನಂದಾಚಾ ಪೂರ ಆಯ್. ಶ್ರೀ ಸಮರ್ಥ ರಾಮದಾಸ್ ಸ್ವಾಮಿ ಮ್ಹಣತಾಯ್ ಸರ್ವ ದೇಹ ಮಾಜಿ ಶ್ರೇಷ್ಠ, ಮಾನವ ದೇಹ ಅತಿ ವರಿಷ್ಠ, ಜಯಾ ಚೇನಿ ಚುಕೆ ಅರಿಷ್ಠ ಜನ್ಮ ಮರಣಾಚೆ. ತೇವ್ಹಾ ಜನ್ಮ ಮರಣಾಚಾ ಸಂಕಟ ದೂರ ಕರಣ ಮ್ಹಣಜೆಚ ಭವನದಿ ಪಾರ ಕರೂನ್ ಪೈಲ ಥಡಿ ಜಾಣ್ಯಾಚಾ ಸಂಕಲ್ಪ ಕರಣ ಅವಶ್ಯಕ ಆಯ್. ಅಶಿ ಸಂಧಿ ವಾರೋವಾರ ಯೇತ್ ನಸ್ತೆ ಅಸಚ ಶ್ರೀ ಸಂತ ತುಕಾರಾಮ ಮಹಾರಾಜ ಆಪಲ್ಯಾ ಮೂಳ ಅಭಂಗಾತ್ ಪ್ರತಿಪಾದನ ಕರೀತ ಆಯ್ತ. ಯಾ ಪ್ರತಿಪಾದನಾತ್ ಪಾಣ್ಯಾಚಿ ಉಪಮಾ ಮಾನವಿ ಜೀವನಾಲಾ ದಿಲಿ ಆಯ್. ಪಾಣಿ ಅತ್ಯಂತ ಮಹತ್ವಾಚ ಆಯ್, ಸರ್ವ ಜೀವನಾಸಾಡಿ ಅವಶ್ಯಕತಾ ಅಸಲ್ಯಾ ಕಾರಣಾನೆ ಪಾಣ್ಯಾಲಾಚ ಜೀವನ ಮ್ಹಂಟ್ಲ ಆಯ್. ವ್ಯಾವಹಾರಿಕ ಜೀವನಾತ್ ಪಾಣಿ ಅತ್ಯಂತ ಸೌಖ್ಯಕಾರಿ ಆಯ್, ಗುಣಕಾರಿ ಆಯ್. ಸಂತೋಷ ಮಾಡ್ತಾಯ್ತ್ ಸ್ವಚ್ಛ ಶೀತಳೆ.